ನರ್ಬದ ತುಂದು ಕಾರ ತರ್ನ ಗಗನ ಹುಕ್ಮಯ ಪಾರ ನಾ ದಿನ ರೈನ ನಾ ಚಾಂದ ನಾ ಸೂರಜ ಸುಂದ ಸಮಾಧ ಲಗಾಏಂದಾ ಖಾಣೀ ನಾ ಬಾಣೀ ಪೌಣ ನಾ ಪಾಣೀ ಓಪತ ಕಪತ ನಾ ಆವಣ ಜಾಣೀ ಖಂಡ ಪತಾಲ ಸಪತ ನಹೀ ಸಾಗರ ನದೀ ನಾ ನೀರ ವಹಾಏಂದಾ ನಾ ತದ ಸುರ್ಗ ಮಛ ಪಯಾಲಾ ದೋಜಕ ಪಿಸ್ತ ನಹೀ ಖ ಕಾಲಾ ನರ್ಕ ಸುರ್ಗ ನಹೀ ಜಮ್ಮಣ